ಟುಕೆ ಬಕತ್ಲ ಹುಣೋ ಅಪು ಸಭೆ ವಿದಾಲೆಣೋ ಕಾರ್ಯಕ್ರಮ ಆಗಿನ ಕೆ ಅಪುದಾಗ ಫಿರ್ ಭೇಟ್ ಹೋಲ್ ಪ್ರಭಾ ಪಾಂಡೆಗೆ ದಿಯೋ ಅನುಮತಿ ನಮಸ್ಕಾರ ಔರ್ ಅಮಾರ ಕಾರ್ಯಕ್ರಮ ಪ್ರಸ್ತುತಕರ್ತಾ ಚನ್ ದೀಪಿಕಾ ಪಂತ್.